ತಲೆ ಬಡೆ ಬಡೆ ಅಹಂಕಾರಿಯ ನಾನಕ ಗರ್ಭಗಲೆ. ಅಷ್ಟಪದಿ ಜಿಸ್ಕೈ ಅಂತರ ರಾಜ ಅಭಿಮಾನ ಸೋ ನರಕ ಪಾತಿ ಹೋವತ ಸ್ವಾನ ಜೋ ಜಾನೆ ಮೇ ಜೋ ಬನವಂತ ಸೋ ಹೋವತ ಬಿಷ್ಟಾ ಕಾ ಜಂತ ಆಪಸ ಕೋ ಕರ್ಮವಂತ ಕಹಾವೇ ಜನ್ಮ ಮರೇ ಭೋಜೋನ್ ಪರಮಾವೇ ತನ್ ಪೂಮ ಕಾ ಜೋ ಕರೇ ಗುಮಾನ ಸೋ ಮೂರ್ಖ ಅಂಧಾ ಅಗ್ಯಾನ ಕರ ಕಿರ್ಪಾ ಜಿಸ್ಕೈ ಹೃದಯ ಗರೀಬೀ ವಸಾವೇ ನಾನಕ ಇಹಾ ಮುಕ್ತ ಆಗೇ ಸುಖ ಪಾವೇ ತನವಂತಾ ಹೋಯ ಕರ ಗರ್ಭಾವೇ ತೃಣ ಸಮಾನ ಕಚ ಸಂಗ ನ ಜಾವೇ ಬೋ ಲಸ್ಕರ ಮಾನಕ ಉಪರ ಕರೇ ಆಸ ಪಲ ಪೀತರ ತಾಕಾ ಹೋಯ ವಿನಾಶ ಸಬ್ದೇ ಆಪ ಜಾನೇ ಬಲವಂತ ಖಿನ್ಮಯ ಹೋಯ ಜಾಯ ಪಸಮಂತ ಕಿಸೇ ನಾ ಬದೇ ಆಪ ಅಹಂಕಾರೀ ತರ್ಮರಾಯೇ ತಿಸ್ಕರೇ ಖುವಾರಿ ಗುರು ಪ್ರಸಾದ ಜಾಕಾ ಮಿಟೇ ಅಭಿಮಾನ ಸೋಜನ ನಾನಕ ದರ್ಗೇ ಪರವಾನ ಕೋಟ ಕರ್ಮ ಕರೇ ಹೋ ತಾರೇ ಸರ್ಮ ಪಾವೇ ಸಗಲೇ ವಿರಧಾರೇ ಅನಕ ತಪಸ್ಯಾ ಕರೇ ಅಹಂಕಾರ ನರ್ಕ ಸುರ್ಗ ಫಿರ್ ಫಿರ್ ಅವತಾರ ಅನಕ ಜತನ ಕರ ಆತ್ಮ ನೈ ದರ್ವೇ ಹರ ದರ್ಗೇ ಕೋ ಕೈಸೇ ಗವೇ ಆಪಸ ಕೋ ಜೋ ಪಲಾ ಕಹಾವೇ ತಿಸೇ ಪಲಾಯಿ ನಿಕಟ ನ ಆವೇ ಸರ್ವ ಕೀ ರೇನ ಜಾಕಾ ಮನ ಹೋಯೇ ಕಹ ನಾನಕ ತಾಕಿ ನಿರ್ಮಲ ಸೋಯೇ ಜಬ ಲಗ ಜಾನೆ ಮುಜತೇ ಕಚ ಹೋಯೇ ತಬ ಇಸ್ಕೋ ಸುಖ ನಾ ಹೀ ಕೋಯೇ ಜಬ ಏ ಜಾನೆ ಮೈ ಕಿಚ್ ಕರ್ತಾ ತಬ ಲಗ ಗರ್ಭ ಜೋನ್ ಮೈ ಫಿರ್ತಾ ಜಬ ತಾರೇ ಕೋ ಬೈರಿ ಮೀತ ತಬ ಲಗ ನೇಚರ ನಾ ಹೀ ಚೀತ ಜಬ ಲಗ ಮೋ ಮಗನ ಸಂಗ ಮಾಯೇ ತಬ ಲಗ ಧರ್ಮ ರಾಯೇ ದೇಸ ಜಾಯೇ ಪ್ರಭ ಕೇ ಪಾತೇ ಬಂಧನ ಟೂಟೇ ಗುರು ಪ್ರಸಾದ ನಾನಕ ಹೋ ಛೂಟೇ ಸಹಸ ಕಟೇ ಲಖ ಕೋ ಉಠಕಾವೇ ತೃಪ್ತ ನ ಆವೇ ಮಾಯಾ ಪಾಛೇ ಪಾವೇ ಅನಕ ಭೋಗ ಭಿಖ್ಯಾ ಕೇ ಕರೇ ನ ತೃಪ್ತಾವೇ ಖಪ ಖಪ ಮರೇ ನಾ ಸಂತೋಖ ನಹೀ ಕೋ ರಾಜೇ ಸುಪನ ಮನೋರಥ ಬಿರ್ಥೇ ಸಭ ಕಾಜೇ ನಾಮ ರಂಗ ಸರ್ವ ಸುಖ ಹೋಯೇ ಬಡ ಪಾಗಿ ಕಿಸೇ ಪಡಾಪತ ಹೋಯ ಕರ್ಣ ಕರಾವನ ಆಪೇ ಆಪ ಸದಾ ಸದಾ ನಾನಕ ಹರ ಜಾಪ ಕರ್ಣ ಕರಾವನ ಕರ್ಣೇ ಹಾರ ಇಸ್ಕೇ ಹಾಥ ಕಹಾ ವಿಚಾರ ಜೈಸೀ ದಿಸ್ ಕರೇ ತೈಸಾ ಹೋಯೇ ಆಪೇ ಆಪ ಆಪ ಪರ ಸೋಯೇ ಜೋ ಕಿಚ ಕೀನೋ ಸೋ ಅಪನೇ ರಂಗ ಸಬ ತೇ ದೂರ ಸಬ ಕೈ ಸಂಗ ಬೂಜೇ ದೇಖೇ ಕರೇ ವಿವೇಕ ಆಪೇ ಏಕ ಆಪೇ ಅನೇಕ ಮರೇ ನ ಬಿನ್ಸೇ ಆವೇ ನ ಜಾಯೇ ನಾನಕ ಸದ ಹೀ ರಹ ಸಮಾಯೇ ಆಪ ಉಪದೇಶ ಸಮಜೇ ಆಪ ಆಪೇ ರಚಿಯಾ ಸಬ ಕೈ ಸಾಥ ಆಪ ಕೀನೋ ಆಪನ ವಿಸ್ತಾರ ಸಬ ಕಚ ಉಸ್ಕಾ ಓ ಕರ್ನೇ ಹಾರ ಉಸ್ತೇ ಪಿನ್ ಕಹೋ ಕಿಚ ಹೋಯೇ ಥಾನ ಥನಂತರ ಏಕ ಸೋಯೇ ಅಪನೇ ಜಲ್ತ ಆಪ ಕರ್ನೇ ಹಾರ ಕೌತಕ ಕರೇ ರಂಗ ಆಪಾರ ಮನ ಮೇ ಆಪ ಮನ ಅಪನೇ ಮಾಹೇ ನಾನಕ ಕೀಮತ ಕಹನ ನ ಜಾಯೇ ಸತ್ ಸತ್ ಸತ್ ಪ್ರಭು ಸ್ವಾಮಿ ಗುರು ಪ್ರಸಾದ ಕಿನೇ ವಖ್ಯಾನಿ ಸಚ್ ಸಚ್ ಸಚ್ ಸಬ ಕೀನಾ ಕೋಟ ಮದೇ ಕಿನೇ ಬಿರ ಲೈ ಚೀನಾ ಪಲಾ ಪಲಾ ಪಲಾ ತೇರಾ ರೂಪ ಅತ ಸುಂದರ ಅಪಾರೇ ಅನೂಪ ನಿರ್ಮಲ ನಿರ್ಮಲ ನಿರ್ಮಲ ತೇರಿ ಬಾಣಿ.